ಬಯಲ್ ಪಟ್ಟು ಬಲು ಸರ್ ಸರ ಮಿನಾ ಸಡಗಿ ನಾ ಜಾರಾ ಪಿಜಾನಾ ಪರ ರಾಮ ದರಾ ಪಿಜಾನ ವಿ.

ಸಿಬ್ಬರುಗುರಾಮ್ ದರಾಪಿ ಜಾನ್ವಿ ವೈ ಪಲ್ಕಿ ಸಂಪಂದಿನ ವಲ ಪಲ್ಕಿ ಸಂಪಂದಿನ ಕೋ ಜಾರಾಪಿ ಜಾನ ಜಮಾಯ ಕಾಲ್ತ ಇಂತಿಸಾರ್ವಿ ವೈ ವೈಶ್ಯ ಹರಪಿಯ ಪರುಗುರಾಮ್ ಕೆ ಸಾಟ್ಗಿರಿ ನಾ ಕೋ ಜಾರಾಪಿ ಜಾನ ನರಚ ನಿಜ.

0: ದೇನ್ ನಾವು ಬಲ್ ಜಮೀಲ್ ಹಾನ್ಸಿಬ್ ಚಿಕಮ್ ದೇಗೇನ ದ ಲಂಡಿವನ ಡೇ ಲರಜಿನರು ವಲ ಇದೇಗೇನ ಅದೈ ಲಕಿತ ಚಿಕಲ ಮತ್ಲಬ್ ಮೀಸ್ ಲೋಡ್ ಯೂಸ್ ಅವಲೀಸ್ ಬಂದೆ ಲೋಡಲ್ಕೇನ ಒಮರೇನ ಚಿಕಲ ದೈ ರೋಲೇಮು ಲೋಡಲ್ ನೋ ಅದೇ ವಲ ಲಿಯಾರ್ ಚಿಕಮ್ ಅದು ದಾಸಿ ಪ ಗಾಡಿ ವಾಡೆ ಸೋಕೆ ಮತ್ಲಬ್ ಲಿಯಾರ್ ಓ ದಾಸಿ ರವೋನ್ ವಿ ಡೇರ್ ಲರ ಚಿಕಮ್ ದೇ ಲೋಡ್ಲಿಕನ ನೋದೈ ಅಖೇರ್ ಚಿಕಮ್ ದೇ ಮತ್ಲಬ್ ಕೋರಿ ಮಲೂಮ್ ಶಕರ ನೋ ಜಮಿ ಹಾಸಿ ಹಚುಕಮ್ ದೇ ರೋಲ ದೇ ಲಂಡಿವನ ಟಿಕ್ಷಾ ದಿನ ಅಗೇಸರ ಬಹ ಬಿಲ್ಕುಲ್ ಗಪ್ಶಪ್ ಲಗಿ ಜಿ ಅಗಾ ಡೇರ ಅವರ ಬಾಚುಕಮ್ ದೇ ರೋಲ ಇದೆ ದಿನ ಲೋ ಉಮರ್ ಗೋಲ್ಕ ಕಾಚ ಅಗಾಪ್ ಬಾಯ್ಸ್ ಗ್ರೇಟ್ ಶಾಪಿಂಗ್ ಸೆಂಟರ್ ಕೆ ತೋಸ್ ನೋಸಿ ಬಿಲ್ಕುಲ್ ಏಕ್ ಚಿ ನೋಸ್ ವಿಗನ ನೋ ಅಗೇಸರ ಬಹ ಬಿಲ್ಕುಲ್ ಗಪ್ಶಪ್ ಲಗಿ ಜಿ ಅಹಾ ಪ್ರೋಗ್ರಾಮ್ ಕಿ ರೋಲ ಇದೆ ದಿನ ಮೌಲನಾಸಿಬ್ ಓವರ್ ಸರ್ವರ್ಸ್ ಕರೀಸಿಬ್ ಚುಕಮ್ ದೇಗೇನ ಅಗೆ ಹು ಬಿಲ್ಕುಲ್ ಇಂಟ್ರಿಯೂಕ್ಲ ಮತ್ಲಬ್ ಸ್ಟುಡಿಯೋದ ಚುಕಮ್ ದೇರ ಅದನ್ನ ಮತಲ್ ನೋ ಅಗೆ ತ ಬಿಲ್ಕುಲ್ ಹರ್ ಕೆಲಿ ಬಿಡ್ತೀವಿ ನೋ ದಾ ಹಬರ ಚಿ ನನ್ ಪ್ರೋಗ್ರಾಮ್ ಶಿ ತೋಸ್ ಕಾಲ್ ಚಿಕಮ್ ದಿ ದಾ ತೋ ಬಿಲ್ಕುಲ್ ಮುಕಾವೇರ್ ಕಿವಿ ಚಿ ಕಾಲ್ ಪ್ರೋಗ್ರಾಮ್ ಕಿ ಶಮೀಲ್ ಕಿ ಹೋ ಕಾಲ್ ಮು ಶಮೀಲ್ ನಕಲ್ ಹಕೇಶ್ ನಾ ಸಕ ಚಮಾಶ ನನ್ ಪ್ರೋಗ್ರಾಮ್ ಕಿ ದ್ರೇಸ್ ಟರೋನ್ ಚುಕಮ್ ದಿ ರಸರ ಮೌಜೂದ್ ದಿ ನೋ ಹಾ ಹಾ ಮತ್ಲಬ್ ಡೇರ್ ಅವರ್ ಬಾ ಚಿಕಮ್ ದಿ ಸೋರಿ ಸಲೋರ್ ಅಚ್ಚಾ ಜಿ ಸಲೋರ್ ಸ್ಟರೋನ್ ಚಿಕಮ್ ದಿ ಪ್ರೋಗ್ರಾಮ್ ಕೇರ್ ಸರ ಮೌಜೂದ್ ದಿ ನೋ ಬಿಲ್ಕುಲ್ ಹಮ ಹಾ ಟೈಮ್ ಚುಕಮ್ ದೇ ಬೇ ಜರೂರ್ ಇರ್ಕವಿ ನೋ ಕಚೇರ್ ತಕ್ಕೆ ಹಾ ಮತ್ಲಬ್ ಮುಕಾಮೆ ಲೋಶ ಬೇ ತುಸ್ ಕಾಲ್ ಚುಕಮ್ ಮೆಸೇಜಸ್ ದಿ ದಾ ಪ್ರೋಗ್ರಾಮ್ ಕೇ ಜರೂರ್ ಶಮಿಲಿ ಟಿಕ್ಷ ನೋ ಪ್ರೋಗ್ರಾಮ್ ಕಿ ದಾಸಿ ಚಲ್ ಕವಿ ಚಿ ಅವಲ್ ಸ್ಟಾರ್ಟ್ ಚುಕಮ್ ದೇ ಶೀ ತರಫ್ ನಾ ಹೋಗಲ ಚುಂಕಿ ಅಚ್ಚಾ ಜಿ ಸ್ಟಾರ್ಟ್ ಚುಕಮ್ ದೇ ವೇ ಕನ ಚಿ ಮತ್ಲಬ್ ಸಹ ಮತ್ಲಬ್ ಸ ವಿಷಯ ಕನ ಯಾ ಸ ಮತ್ಲಬ್ ಸ ಸ್ಟಾರ್ಟ್ ಹೋಗಲೇ ಆಗಿದೆ ಶೀ ತರಫ್ ನಾ ಹೋಗಲೇ ಕನ ನೋ ದಾ ಸುನತ್ ಚುಕಮ್ ದೇ ತರೀಕಾ ಅದು ನೋ ಮೋಸರ ಚುಕಮ್ ದೇ ಕರಿಸೆ ಬರ್ಸರ ಮೌಜೂದ್ ದೇ ಬಿಲ್ಕುಲ್ ರೈಟ್ ಸೈಡ್ ಬನ್ನಿ ಸರ ಮೌಜೂದ್ ದೇ ಕರಿಸೆ ದಮ್ ಆಯ್ಕೆ ಚುಕಮ್ ದೇ ಕನ ಅಚ್ಚಾ ಜಿ ಮೌಲಾನಾ ಸೇಬ್ ದಮ್ ಆಯ್ಕು ಬಿಲ್ಕುಲ್ ತೋಸೆ ಹೋಗಲೇ ನೋ ಕರಿಸೆ ರಸರ ಮೌಜೂದ್ ದೇ ಪೋ ರೈಟ್ ಸೈಡ್ ಬಂದೆ ಅವಲ್ ಕರಿಸೆ ಬರ್ತಾರ ಸರಸೋ ಹಜಿ ಜಿ ಕರೀಸಿ ಅಬ್ದ ಪ್ರೋಗ್ರಾಮ್ ಗೆ ಹರ್ ಕಲ್ಲೇ ಔ ಅಸ್ಸಲಾಮು ಅಲೈಕುಮ್
1: ವಾಲೈಕುಮ್ ಸಲಾಮ್ ತರೀಕ್ ಸಾಹೇಬ್ ಸರಂಗ ಶುಕ್ರ ಬಾರಿ ಜಿ
0: ಖೇರ್ ಖರೀದ
1: ಠೋಲನ ಅವಲ್ ಹುಜಿ ಡೇರಾ ಮನ್ನ ಡೇರಾ ಶುಕ್ರಿಯಾ ಜಿ ಖಪಲ್ ಪ್ರೋಗ್ರಾಮ್ ಕಿ ಮುಸ್ತಾದೆ ಶಿರ್ಕತ್ ಕವಲ ಮುಕಾರ ಉಕಡಾ
0: ಜಿ
1: ಆ ವಿಸರಾ ವಿಸರಾ
0: ಜಿ ಜಿ ಖಜಿ ಸೈ ಜಿ ಜಿ ಕರೀಸಿ ಸಾ
1: ಇನ್ನ ಇಲ್ಲವಾ ಜಿ ಚಿದಕ್ಕಿ ಮಹಫಲ್ ದೆ ಮುಸ್ತಾ ಸೆಟ್ ಕಣವ ಪ್ರೋಗ್ರಾಮ್ ದೆ ಮುಸ್ತಾ ಸೆಟ್ ಕಣವ ಚಗೈದ ವಜನ ಮುಸ್ತಾ ದಾ ಮುಕಾ ಜೋಡರ್ ಸೋಚ ಮುಜಫಲ್ ಜಡು ಯೋರೋನ ದೋಸ್ತೋನ ಸರ ಮುಲಾಕಾತ್ ಚಕಿಮ್ ದಾ ಹಾ ವಶ ಆ ಜು ಮೇರೆ ಜಿ ಮುಜಾ ಸೆ ಹಾ ದಾಸಿ ಸರ ಚುಟಿ ಗುಂದಿ ಅಸಿ ನಿಮ್ ಗಡರ ಗುಂದಿ
0: ಜಿ ಜಿ
1: ಬ್ಯಾ ಜು ಮೇ ಪ್ರೇಮ ಜಾ ಸೆ ಬಾ ತಾ ಪ್ರೋಗ್ರಾಮ್ ತಲ ಕೆ ಅಸೆ ಬನಾ ಹವೆ ತಾ ಗುಡು
0: ಜಿ ಜಿ
1: ಜು ಮೇ ಪ್ರೇಮ ಬ್ಯಾ ಮುಜಲ ಇಸ್ಕೆ ಖಾಶ ಬದಿ ವಿ ಚಿ ಚೋಂಕಿ ಜು ಮೇರೆ ಜಾ ತೋ ಪ್ರೋಗ್ರಾಮ್ ದಾ ದೇಶ ಮಾ ಕಾಸ್ಮೆಟಿಕ್ಸ್ ವಲಾ 3 ನಾ 4 ಪರೇ
0: ಜಿ
1: ನೋ ಏವಿ ದೇ ವಿತಿ ಚಿ ಲಗಾ ತೋಲಾ ಶುಕ್ರಿಯಾ ಬಜಿ ದಿ ತೋ ಜಕಾ ದಕೌ
0: ಜಿ
1: ಚೆ ದಿಕೆ ಮೇನ್ ದಖಲ ಚ ದಾ ಗಾ ದೇ ತೋ ದಾ ಪ್ರೋಗ್ರಾಮ್ ಜಿ ತೋ ವಿ ದಿ ಟೈಮ್ 3 ನಾ 4 ಪರೇ
0: ಜಿ
1: ನೋ ತೋ ಮುಸ್ತಾ ಪ್ರೋಗ್ರಾಮ್ ಕಿ ಚ ದಾ ಗಾ ಮಕಾ ಹರೋಕಡಾ ಅವೆ ಸರ ಅವನ ಮಲ್ಗೆರಿ ಚಿ ಕಿಮ್ ದಾ ಹಟು ಸರ ಪಯೋಜ್ ಮನ್ ದೇಶು
0: ಜಿ ಬಿಲ್ಕುಲ್ ಸಹಿ ಕರಿಸಿ ಬೋ ಡೇರ ಮನನ ಬಿಲ್ಕುಲ್ ಕಾರಿ ನೋ ಖಿತಾಬ್ ಸೇ ಯೋ ಜಹಾನ್ ಮನನ ಜಮ ಬಿಲ್ಕುಲ್ ದಿನ ಬದರಸ ಜಮೀಲ್ ಹಾನ್ ಸಿಬ್ ಚುಕಮ್ ದೇ ಹಾ ಪ್ರೋಗ್ರಾಮ್ ಕೇರ ಸರ ಮೌಜೂದ ಡೇ ಅಲ್ಲ ರಜಿನ ರೋಗಲೇ ಜಮೀಲ್ ಹಾನ್ ಸಿಬ್ ಪ್ರೋಗ್ರಾಮ್ ಕಿ ಮೋಹಬರ ಹಮ ಉಕಲ ಚಿ ಅವಲಿ ದಲ್ ಬನೆ ಬಿಲ್ಕುಲ್ ಜ ವೆರಖಲೆ ಉಮರಿನ ದೇ ರೋಗಲೆ ಅಲಿಯಾರ್ ಚಿ ಮೋ ಡೇರ ಜೂತ ಹರೂಬ ಒಖೇರ್ ಜಮೀಲ್ ಹಾನ್ ಸಿಬ್ ಸರ ಆಗಿ ಮಾಲೂಮಾತ್ ಗಲಿ ಚಾಕ ಅಲಿಯಾರ್ ಜೋಡ ಸೇವಿ ದೋಸ್ ಕನ ಜಿ ಪ್ರೋಗ್ರಾಮ್ ಕಿ ಹರ್ ಕಲಿಯೋ ಅಸ್ಸಲಾಮ ಅಲೈಕುಮ್
2: ವಾಲೈಕುಮ್ ಅಸ್ಸಲಾಮ್ ಯೋ ಜಹಾನ್ ಮನನ ಮ್ಯಾನೇಜರ್ ಸಾಹೇಬ್ ಅಲ್ಲ ಖುಷಾಲ್
0: ಜಿ
2: ಬಸ್ ಪ್ರೋಗ್ರಾಮ್ ಡೇರ ಮಜಾ ಹೋಗಲ್ಲ
0: ಸಹಿ
2: ವಾಡಿ ಕನ
0: ಜಿ ಜಿ
2: ಚಕಾರ ಸಡಾ ಹೋಗಲ ಗೈ
0: ಸಹಿ
2: ಮೌಲಾನಾ ಸಾಹೇಬ್ ಮುಡ ಮರ ಕಾವಲ ಸರ ಹೋ ಬಸ್ ಕರಿ ಸಾಹೇಬ್ ಮಕ್ಷಸ ಕನ
0: ಜಿ
2: ಮಲ ವಸೆ ಲಿಸ್ಕಿ ಜಮಿ ತಬೆ ಅಬಲ್ ಪ್ರೋಗ್ರಾಮ್ ಬ್ಯಾ ಅವರ್ ಗಾಡ್ಸಿ
0: ಜಿ ಜಿ
2: ಬರಿ ಪಚೆ ಲಕಾಯ ದಗಸೆ ಮಲ್ಗರಿ ಸರ ಯೋ ಜೈಸಿ ಬ್ಯಾ ಡೇರ ಮಜಾ ಹೋಗಿ
0: ಸಹಿ
2: ಬ್ರೆ ಸರ ಹೋ ದೇ ಉಮ್ರೆ ಮಲ್ಗರಿ ಯೋ
0: ಜಿ
2: ಚಿ ಆಗ ಮಕ್ಷರ ಗಲಿ ಉಲೋ
0: ಬಿಲ್ಕುಲ್
2: ಆಗ ಪ್ರೋಗ್ರಾಮ್ ಹೋ
0: ಜಿ ಜಿ
2: ನೋಡೇರ ಮಜೆ ಆ ಕಡೆ ಉಲಲ್ಲ
0: ಸಹಿ
2: ಓಸ್ ದಗಸೆ ದಾ
0: ಡೇರ್
2: ವಕ್ತ ಬಾದ ಯಾರ ಹಿಂದೂಸ್ತಾನ್ ಸರಿಯೋ ಜೈಸಿ ಕನ
0: ಬಿಲ್ಕುಲ್
2: ಮುಲಾಕಾ ಡೇರ ಮಜಾ ಹೋಗಿ
0: ಜಿ ಬಿಲ್ಕುಲ್ ಆಸಿದೆ ಜಮಿಹಾನ್ ಸೇಬ್ ಅಲ್ ಖುದಾರ್ ತೋ ಇಚಿ ಮತ್ಲ ರೋಡ್ ಜುಶೋ ಇದೆ ಕೈ ಜುಶೋ ಏನದೆ
2: ಆಹೋ ಅಲ್ಹಮ್ದುಲಿಲ್ಲಾ ಓ ಸಾಗ ಶಾಯನ ದ ಓಸಿತ ಪರಾಯಸೆ
0: ಸಾ
2: ಉ ಕಸಿ ಪೇಕ್ ತ ಇನ್ಶಾಅಲ್ಲಾ
0: ಆಯ್ಸಾ ಮಾಶಾಅಲ್ಲಾ ಬಸ್
2: ಬ್ಯಾ ಮಸೈ ನಿಮ್ಮ ಕಂಪ್ಲೀಟ್ ಸಾ ನಿಮ್ಮ ಬಂದ ಶಾರ್ ಲಗೆ ಅದ ದ್ವ ಟೇಕೆ ಉಲಲೆ
0: ಜಿ
2: ಯೋ ಮಕ್ಷಿ ತೇರಸಲ್ಲಾ ನಿಮ್ಮ ಜೋಡ್ಸ
0: ಜಿ ಜಿ
2: ಓ ದನಿಂ ದಬ್ಯಾ ಟಂಡರ್ ಓಸಲ್ಲಾ ಚಾರ ಪಲ ಗ್ಯಾದ ಜಿಂದಗಿ ಆಖೇರ ಚಕರ್ ಮೊರ
0: ಲಗಾವ
2: ಇನ್ಶಾಲ್ಲಾ ರೋಡ್ ಕಂಪ್ಲೀಟ್
0: ಸಹಿ ಇನ್ಶಾಲ್ಲಾ ಜರೂರ್ ಬಿಲ್ಕುಲ್ ಚಕರ್ ಬೆಲಗವಿ ದಿನ ಬಸ್ ಬಿಲ್ಕುಲ್ ರಸ ಉಮರ್ ಗೋಲ್ ಹಾ ಪ್ರೋಗ್ರಾಮ್ ಕೇರ್ ಸರ ಮುಚ್ಚೋದೆ ಮೈಕ್ ಬಲಿಶ್ ಕಿ ದರ್ತ ನಜದೀಕ ಅವೆ ಜಿ ಖೇರ್ ದಿ ಮೈಕ್ ಲೂಸ್ ಕೆ ಮತ್ತೆ ಜಿ جی عمر گول کا پروگرام کے ہر کلے السلام علیکم.
2: السلام علیکم. وعلیکم السلام طارق بھائی سر انشاء اللہ خیر
0: الحمد للہ ٹھیک ٹھاک خیر خیریت عمر گول کا تشہیر
2: خیر دام اللہ بالکل
0: ڈھیر روزے بعد ہم تو سے پروگرام کے رولے
2: بس خدا سی جی مصروفیات وی کا نال تا سڑا ہے ارادہ ہو کی حالت سا مسئلہ جوڑ سی بس بیا بیا ہو لے
0: جی جی
2: پروگرام تن شو سرا حاضر کنا
0: بالکل
2: اگر ذرا ہی بیا پکیر چی خما
0: جی بالکل بالکل اللہ سی دی نور شخ ہوئی کنا
2: خیر دا بالکل اللہ من مان دا سرا
0: شاہ شاہ صحیح او ماشاءاللہ لگا چے موت سے لگی ڈپٹی کے ماشاءاللہ ڈیر ایکٹ یہ زکه چې مرشل سره هر ټایم سیډیتا ارتلل او بیا د کونکي پورا ورس کوم دي تیرول کنه نو دا ډېر مشکل خبره ده
2: یارا ګرونه دا څه دونه چې سړی سره ګاډا مړ نه لکه مزال خې کنه سټپونه بدلې او بهر کې موږ خدا کوشش وچ سړای او سړای غول نرغلې یا بدرخیل نرغلې
0: جی
2: یا صبر آباد نرغلې چې هغه سات موږ سره 7 بجې تر راځو زکه چې هغه ګاډي د ټایم تر راسي بیا غریب آغا خپل منډه تړي کنا چې آغا بیا دا سامان د کون باندې به خو تکلیف وي کنا
0: بالکل اسې
2: زګه چې وسه یو وسایډ نه 400 روپے کریا لاګي چې دایو دغه سې لوټي خو بیا ورا نخري
0: جی جی بالکل اسې دې مرګو کړه ډیره زیاته مننه او دینه بازار سره مولانا سی پتر باندې مولانا سی چې کوم دې سره موجود دی په پروګرام کې ماشاءالله مولانا سی د سیټینګ دیو کو اچھا جی بالکل مولانا سی د پروګرام کې هر کله السلام علیکم
3: وعلیکم السلام طارق بھائی اللہ دے قدر و کالا دے دنیا آخرت جی کالا دے پزوانی ودی حجتینا پارخ خزا کا چی میج دے پر دے تو کیم رحمتینا چڑاو کڑی دیو کیم دگی دو گلا گیا دو پاس زال زکا چی عمر گول کا کانن مت دا سے وتے جس بش کالا لی دشی
0: شام مولانا سیم نور شے سیاد دشد
3: الحمدللہ اللہ پاک لے حسنا تلی شے گڑی دی
0: شاہ صحیح نن بالکل پروگرام کی موخ پلدا کیو چینج لسو دس لش کی شان دی خبر کوں زکا چی ماشاءاللہ سالور سٹارون موجود دی گنا نو تو سنن خبر
3: خبر بہر حال اللہ پاک تا تا دا کیم سسٹم دا کیم فکر زکہ چی میر کا سن سرا ڈیری تو سے پذیر تنستے دے تو سے فکر پمیر بند غالب دے زکہ چی سزا دے کمر دین کلی نرغلا یو مرغل کا دے امبری کلی نرغلا دے جمیل ہان دے لانڈیو نرغلا دے نو دا پزی کول دا ڈیر دے مشکل خبر
0: بالکل بالکل تو دا ماشا دے اس کاسمیٹک برکات ہے
3: الحمدللہ بس اللہ پاک دا مینا و دا محبت دغه شای قائم مدیم ستی والا پکتا کاری صاحب تا کشل یہ زندگی ور نصیب
0: جی بالکل حسیدی کاری صاحب پتر فرسا او بالکل کاری صاحب ڈھیر ورز بات چکم دے توس پروگرام کے روغل ہیں کاری صاحب نن بالکل مکا دو توسے تا بالکل چی پروگرام کے پورا مکا دو دیتا جی کاری صاحب
1: بس طارق صاحب ویتی چی زندگی وی دا پروگرام نا دا سی بتونا انشاءاللہ دا شوی نبو بس زندگی سرا چمچبل سرا انشاءاللہ دا غاب ترتیب سرا چلاو لکا چی بس امن ریڈیو دے کرک تو سی کیم جو کی جی تو سی دے موری دو دا سٹیشن چی کیم دا نو تیتا خود جی مجھا آسے خان ویتی چی پلرگانا ایک پور دا کنا
0: بلکل
1: نو تیتا خود مجھا آسے خود بنا اگوڑو چی منی دا سی لاغن دے ہاں مجھے عبدالخالق ملی جاتے تاڑی سرا ٹھاکو یو بے آسر رہو نیجو
0: بلکل
1: او ماشاءاللہ دی پروگرام ہوتا مخی مجھے پشاور تطللو شپام بو مستقی لڑلا یو ٹم ٹیبل ہم بوتو جڑا والوس خو کسی بے وقت خان جی چه لکه جمعه پرس پروگرام می 3 نه 4 پرې تو دا
0: جی
1: او دا غسه حفظ صاحب دا پروگرامونه دي نو موږ جی ابونو ته ټیم ټیبل جوړوالا او سپیشل زخه جی زخه ډیر زیاته फायदा هم محسوس هم خپل ذاتی تور باندې زکه چې موږ خو جی دا چې مو خون سټیشن دا کور سټیشن می دا
0: بالکل
1: او 15 20 منټ کې تر رسیدای شو چې موکاوی به زخه خپل واسه واسه موکا غنیمت سمره به फायदा خو نه کولم
0: جی بالکل
1: نو ان شاء الله دا ترتیب چې زندگی وین سره جی بار بار وکړو پروگرام سا
0: مولانا صاحب ڈیر زبردست ماشاء اللہ ڈیر بہترین
3: چکم سی کا
0: اچھا داسې چلو شو چې زو چې کله مولانا صاحب تاسو تیار کړګنا زاسې خاموشي سره لول مو جاسې پټ لوټ شي کنه نو چې کله سره مې چیک کنه مې زیته مې ماشاءالله ډیر زبردست بهترین حکم دې جوړ شوی دی او نن لکه نو ټیمه همیز مطلب سالن حکم دې چیکن یا دل وا چغو شوی تیار شي کنه خو نن پکې بیل شان دې ماشاءالله دا سالن وکړل لکه بیل شان دې ځای گاوا نو کاری سی و مو ته میسج څنګه کړم مو چې نن مولانا صاحب چې کوم سالن دې غزا کوي چې کی هماشا ډیر زبردست بهترین حکم ځای گاوا جی کاری سی
1: بس مولانا سر حجی مخ کی ہم مجھے سبتونہ کڑی پروگرام نہ مسرا کڑی گنا
0: جی
1: نو مجھے تو سے پہلے ملک کی اضافہ اسی جمع مولی صاحب کے خدا کو خشتا